ಕೂಡ ಮಂಡಪ ಕೂಡ ಮಾಡಿ ಕೂಡ ಬೆಸನಹಾರ ಕೂಡ ಸೋಯ್ನಾ ಕೂಡ ರೂಪ ಕೂಡ ಪೆನ್ನಹಾರ ಕೂಡ ಕಾಯಾ ಕೂಡ ಕಪ್ಪಡ ಕೂಡ ರೂಪ್ಯ ಪಾರ್ ಕೂಡ ಮಿಯಾ ಕೂಡ.